0: ದಮೇರುವ ನಿಕಾಂತಾನಿಗ ಪೆನೈಕ ವೈರಗೆ ಮೆತಿ ಮೆರ್ರು ನಗೆತಿ ಬೇಪೂ ಮೆ ಒರಕಿಂತೆ ಪಕಾತು ಇರೋಣ
1: ಕೊಬ್ಬೆಸಿಂದ ಬದಿ ತೋಕ್ತ ಎರಂಗ ನೀ ಪೂ ಪೋಗೆ ಅನ್ಕ ಪರಪರ ನಪ್ಪೋ
0: ಅಯ್ಯಾ ಕೊರಗಿಂದ ಅರ ಬರಿ ಕಿನ್ನ ಸಿರಕಿ ನಿಕಾನಿ ಕಮೆಯ ತಾತ ಮೆಯ್ಯ ಇರಿಕಂ ಸಿಸ್ರ
1: ನಂತಿ ತೈ ಅಯ್ಯೋ ಅಯ್ಯ ಹನು ಆಕೆ ನಾವು ಪೈನ ಒರಕಿ ಅಯ್ಯೋ ಹನು ಮಕುರಿ ಕಮೆ ಅನ್ವನ್ ನಸು ನಂತಿ ತೆಯ ಪೂ ಪೂ ನಗತ ಎನ್ನಿಲ ಅವ್ ಬಸ್ಸಿನ್ ನಿಗತುವ ಪೂ ತತರ ಎನ್ನ ಪೇನಾಂಗನ ಕಿ ನಸು ಇಸಿನ ದತ್ತೊಂದೆ ಪೊಂಗರಿ ಪುಣ್ಯ ಕಿಯಾಯಿ
0: ಪವಾನಿ ರಾಯ್ ಇನಂಗ್ ತಮೇರ್ವಾ ಬೆಪೇರಿಯಾನ್